ನಲ್ಲಿ ಗಾವನ ತುದನು ಮೋಹಣಿಯ ಮನ ಮೋಹನ ಸ್ವರ್ಗ ಮಾಶ್ಯಪಾಯಲ್ಲಿ ಗಾವನ ತುದನು ರತನ ಉಪಾಯ ತೇರೆ ಅಠ ಸಾಠ ತೀರ್ಥ ನಲ್ಲಿ ಗಾವನ ತುದನು ಜೋದ ಮಹಾಬಲ ಸೂರ ಗಾವನ ತುದನು ಖಾಣಿ ಚಾರೆ ಗಾವನ ತುದನು ಖಂಡ ಮಂಡಲ ಬ್ರಹ್ಮಂಡ ಕರ ಕರ ರಖೆ ತೇರೆ ತಾರೆ ಸೇಯಿ ತುದನು ಗಾವನ ಜೋ ತುದ ಪಾವನ ರತ್ತೆ ತೇರೆ ಭಗತ ರಸಾಲೆ ಹೋರ ಕೇತೇ ತುದನು ಗಾವನ ಸೇ ಮೈ ಚೇತನ ಆವನ ನಾನಕ ಕ್ಯಾ ಬಿಚಾರೇ